0: ಪದಬ ಪದಬ ಪದಬ ನಿಗಮ ಬದನಿದ ತನಿದ ತನಿದ ಗಮ ಬದನಿದ ನಿನ್ನಿದ ನಿನ್ನಿದ ನಿಮ್ಮ ಬದನಿದ
1: ತರಗಡದಿಂ ತರಗಡದಿಂ ತರಗಡದಿಂ ತಕದಿಮೆ ತರಗಡದಿಂ ತರಗಡದಿಂ ತರಗಡದಿಂ ತಕದಿಮೆ ತರಗಡದಿಂ ತರಗಡದಿಂ ತರಗಡದಿಂ ತಕದಿಮೆ
0: ನಿಧರಿದ ನಿಧರಿದ ನಿಧರಿದ ನಿಧರಿದ ನಿಧರಿದ